ಲಕ್ಷ್ಯಕೋಟ್ಯಂಡನಾಯಿಕ ಲಕ್ಷ್ಯಾರ್ಥ ಲಕ್ಷಣಾಗಮ್ಯ ಲಬ್ಧ ಕಾಮಲತಾ ತನು ಲಲಾಮರಾಜ ದಳಿಕ ಲಂಬಮುಕ್ತ ಲತಾಂಚಿತ ಲಂಬೋದರ ಪ್ರಸೂರ್ಲಭ್ಯ ಲಜ್ಜಾಧ್ಯ.